ಸುಮ್ಮನೆ ಮಾಡಿದ್ದಾನೆ. ಇಷ್ಟು ನಾವಿದ್ದು ಕಾಮನ್ ನಾಬು ಆರೇ ಉನ್ನಿ ಒವ್ವನ್ ಹಿಮ್ಮೇ.